0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳಿ ಬಂದಾನೋ ರಾಘವೇಂದ್ರ. ಮಧ್ವೇಶ ವಿಠಲದಾಸರ ರಚನೆ, ಹಾಡಿದ್ದಾರೆ ರೇಣುಕಾ ನಾಕೋಡ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಇಸ್ ಲಿಸನ್ ಟು ರೇಣುಕಾ ನಾಕೋಡ್ ಬಂದಾನೋ ರಾಘವೇಂದ್ರ, ರಿಟನ್ ಬೈ ಮಧ್ವೇಶ ವಿಠಲದಾಸ.

ವೃಂದಗಾನದಲ್ಲಿ ಈಗ ಭೀಮೇಶ ವಿಠಲರ ರಚನೆ ಇಂದೀವರ ನಯನೆ ಗೋವಿಂದನ್ ಯಾಕೆ ಬಾರನೆ. ನೌ ಲೆಟ್ ಇಸ್ ಲಿಸನ್ ಟು ಕೋರಸ್. ಇಂದೀವರ ನಯನೆ ಗೋವಿಂದನ್ ಯಾಕೆ ಬಾರನೆ, ರಿಟನ್ ಬೈ ಭೀಮೇಶ ವಿಠಲ.

ನಾದಪ್ರಿಯ ಶಿವನೆಂಬರು ಬಸವಣ್ಣನ ವಚನ ಗಾಯನ ಸಿದ್ದರಾಮ ಜಂಬಲದಿನ್ನಿ. ಸಿದ್ದರಾಮ ಜಂಬಲದಿನ್ನಿ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ನಾದಪ್ರಿಯ ಶಿವ

ಎಂ ವೆಂಕಟೇಶ್ ಕುಮಾರ್ ಅವರ ದನಿಯಲ್ಲಿ ಈಗ ಪುರಂದರದಾಸರು ಬರೆದಿರುವ ಮುಖ್ಯ ಪ್ರಾಣ ಎನ್ನ ಗುರುವೆ. ಮುಖ್ಯ ಪ್ರಾಣ ಎನ್ನ ಗುರುವೆ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್.

ಮಾಡಬಾರದು ನೋಡಿ ಕೇಡಿಗರ ಸಂಘ. ಮಹಿಪತಿದಾಸರ ರಚನೆ, ಧ್ವನಿಯಾಗಿದ್ದರೆ ಜಯದೇವಿ ಜಂಗಮಶೆಟ್ಟಿ ಮತ್ತು ಸುಮಂಗಲ ಜಂಗಮಶೆಟ್ಟಿ. ನೌ ಜಯದೇವಿ ಜಂಗಮಶೆಟ್ಟಿ ಅಂಡ್ ಸುಮಂಗಲ ಜಂಗಮಶೆಟ್ಟಿ ಪ್ರೆಸೆಂಟಿಂಗ್ ಮಾಡಬಾರದು ನೋಡಿ ಕೇಡಿಗರ ಸಂಘ, ರಿಟನ್ ಬೈ ಮಹಿಪತಿದಾಸ.

ತುಂಬಿದುದು ತುಳುಕದು ನೋಡ. ಅಕ್ಕ ಮಹಾದೇವಿ ವಿರಚಿತ ವಚನ, ಗಾಯನ ಸಿದ್ದರಾಮ ಜಂಬಲದಿನ್ನಿ. ತುಂಬಿದುದು ತುಳುಕದು ನೋಡ, ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ಸಿದ್ದರಾಮ ಜಂಬಲದಿನ್ನಿ.

ವೃಂದಗಾನದಲ್ಲಿ ಈಗ ಪುರಂದರದಾಸರು ಬರೆದಿರುವ ವೃಂದಾವನವೇ ಮಂದಿರವಾಗಿಹ ಇಂದಿರೇ ಶ್ರೀ ತುಳಸಿ. ನೌ ಲೆಟ್ ಅಸ್ ಲಿಸನ್ ಟು ಕೋರಿಸ್. ವೃಂದಾವನವೇ ಮಂದಿರವಾಗಿಹ ಇಂದಿರೇ ಶ್ರೀ ತುಳಸಿ, ರಿಟನ್ ಬೈ ಪುರಂದರದಾಸ.

ಸೊಕ್ಕಿಲಿ ಇರಬ್ಯಾಡವೆಲ ಹುಚ್ಚ ಪ್ರಾಣಿ ಸೊಕ್ಕಿಲಿ ಇರಬ್ಯಾಡ. ಪ್ರಾಣೇಶು ವಿಠಲರ ರಚನೆ, ದನಿಯಾಗಿದ್ದಾರೆ ಜಯದೇವಿ ಜಂಗಮಶೆಟ್ಟಿ ಮತ್ತು ಸುಮಂಗಲ ಜಂಗಮಶೆಟ್ಟಿ. ಜಯದೇವಿ ಜಂಗಮಶೆಟ್ಟಿ ಅಂಡ್ ಸುಮಂಗಲ ಜಂಗಮಶೆಟ್ಟಿ ನೌ ಪ್ರೆಸೆಂಟಿಂಗ್ ಅ ಕಾಂಪೊಸಿಷನ್ ಆಫ್ ಪ್ರಾಣೇಶು ವಿಠಲ. ಸೊಕ್ಕಿಲಿ ಇರಬ್ಯಾಡವೆಲ ಹುಚ್ಚ ಪ್ರಾಣಿ ಸೊಕ್ಕಿಲಿ ಇರಬ್ಯಾಡ.

ಸದಾಶಿವ ಪಾಟೀಲ್ ಅವರು ಹಾಡಿರುವ ಆಯ್ದಕ್ಕಿ ಲಕ್ಕಮ್ಮನವರ ರಚನೆ ಭಕ್ತರು ಕಾಯಕವೆಂದು. ಭಕ್ತರು ಕಾಯಕವೆಂದು ರಿಟನ್ ಬೈ ಆಯ್ದಕ್ಕಿ ಲಕ್ಕಮ್ಮ, ಸಂಗ್ ಬೈ ಸದಾಶಿವ ಪಾಟೀಲ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of All India Radio Bengaluru, anytime, Indian music.

0: ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ. ಯಾವುದಾಗಿದೆ ಪಲ್ಲವಿ? ಮುಗಿಸಿದೀವಲ್ವಾ?
2: ಹೌದು ಮ್ಯಾಮ್.
3: ಆದರೆ ಪಲ್ಲವಿ ಚೆನ್ನಾಗಿ ಬಂದಿದೆಯಾ ಒಂದ್ಸಲ ನೋಡ್ತೀನಿ ನಾನು. ಒಂದೊಂದ್ಸಲ ಆಡ್ಕೊಂಡು ಹೋಗ್ತೀರಾ?
2: ಆಯ್ತು. ಸ್ವರ ಹಾಡಿ ಸಾಹಿತ್ಯ ಹಾಡದ ಅಥವಾ ಬರೀ ಸಾಹಿತ್ಯ ಹಾಡ್ಕೊಂಡು?
3: ಬೇಡ, ಸಾಹಿತ್ಯ ಬಂದಿದ್ರೆ ಅದನ್ನೇ ಹಾಡಿ.
2: ಆಯ್ತು.

0: ಇನ್ನೊಂದ್ಸಲ ಸಂಗ್ತಿನ ಮೂರನೇ ಸಂಗ್ತಿನ ಮೂರನೇ ಸಂಗ್ತಿ
1: ಪಂಕಜ ಲೋಚನ
0: ಬರ್ಬೇಕು ಎಡಪಿಗೆ ಗರಿ ಬರ್ಬೇಕು.

0: ಈಗ ಪಲ್ಲವಿ ಅಂತೇನೆ ಇದು, ಬರ್ಕೊಂಡಿದ್ದೀರಾ ಚರಣನ? ಸುಂದರ ತರ ರೂಪ,
1: ಸುಂದರ ತರ ರೂಪ
0: ಓದಿ ನೋಡೋಣ.
1: ಸುಂದರ ತರ ರೂಪ ನಂದಿತಾಭೀರ ನಾರಿ ವೃಂದ ಮುಖ ಸರಸೀರುಹ ಮಧುಪ ವೃಂದಾವನಾಂತ ಕೃತ.
0: ಅದು ಅನುಪಲ್ವಿ ಅಂತ ಹಾಡ್ಬೇಕು.
1: ಹಾಗೆ ವಿವಿಧ ಸುಖ ವಿಹಾರ ಕುಂದನಿ ಭರದ ಗೋವಿಂದ ನಂದ ನಂದನ.
0: ಹೌದು,
1: ಸರಿಯಾಗಿದೆ ಅಲ್ವಾ?
0: ಸರಿಯಾಗಿದೆ. ಇಲ್ಲಿ ಸುಂದರ ತರ ರೂಪ ಅನ್ನೋದು ಪಲ್ವಿ ಅಂತ ಒಂದು ಎರಡು ಸಂಗತಿ ಹಾಡ್ಬೋದು. ನಂದಿತ ಒಂದು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಎರಡನೇ ಸಲ. ಮೊದಲನೇ ಹಾಡಿ ಸುಂದರ ಪಂಕಜಲೋಚನ ಹಾಡ್ತಿರಲ್ಲ.

0: ಇಲ್ಲಿಂದ ಸುಂದರ ಥರ ರೂಪ
1: ಹಾಡ್ಕೊಂಡು ಬರ್ಲಿ.
0: ಹಾಂ ಹಾಡ್ರಿ. ಇವನ್ ನಂದಿತ ಎರಡನೇದು ಗಾಮ ಪದ ಸನಿ ಗಾಮ ಪದ ಸನಿ ದವಾಮ
1: ಗಮ ಪದ ಸನಿ
0: ದವಾಮ ಅದು ಎರಡನೇದು, ಎರಡನೇ ಸಲ ಹೇಳೋದು ಅದು ಬರ್ಕೊಳ್ಳಿ ಅದನ್ನ.
1: ಗಮ ಪದ
0: ಸನಿ ದವಾಮ ಹಾಗೆ ಮೂರನೇ ಕಾಲ ಇದೆ. ಗಮ ಪದ ಸನಿ ಇದು ದಪ್ಪ ಪಾಮ
1: ಅದು ಹಾಡೋದು ಒಂದು ಸಂಗತಿ.
0: ಹಾಂ ಹಾಡಿದ್ರೆ ಗೊತ್ತಾಗುತ್ತೆ. ಸುಂದರ ತರ ರೂಪ ಹಾಗಾಡಿ.

0: ಇಷ್ಟಿರ್ಲಿ, ಇವತ್ತು ಮುಂದಿನ ತರಗತಿ
1: ಹೇಳ್ಕೊಡ್ತೀನಿ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಮಾಲ್ಕೌನ್ಸ್.
2: ಲಿಸನ್ ಟು ಹಿಂದೂಸ್ತಾನಿ ಸಾರಂಗಿ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ರಾಗ್ ಮಾಲ್ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾರ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸ್ಟಾರ್ ವಾದನ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸವಾರಿ ತಾಲ್ ಹಾಗೂ ದೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಿ ರೆಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹೀಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸತೀಶ್ ಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಮೈಸೂರು ಟಿ ಚೌಡಯ್ಯನವರ ವಯೋಲಿನ್ ವಾದನದ ಧ್ವನಿ ಮುದ್ರಿಕೆಯನ್ನು. ಸಹ ವಯೋಲಿನ್ ಕೆಎ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ಎಂಎಲ್ ವೀರಭದ್ರಯ್ಯ, ಘಟ್ಟ ಕೆಎಸ್ ಮಂಜುನಾಥನ್. ಮೊದಲಿಗೆ ಕಾಂಭೋಜಿರಾಗ ಆದಿತಾಳದಲ್ಲಿ ತರುಣಿನಿ ನೋ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ರೆಕಾರ್ಡಿಂಗ್ಸ್ ಆಫ್ ಮೈಸೂರು ಟಿ ಚೌಡಯ್ಯ, ಸಪೋರ್ಟೆಡ್ ಬೈ ಕೆಎ ಕೃಷ್ಣಮೂರ್ತಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಂಎಲ್ ವೀರಭದ್ರಯ್ಯ, ಆನ್ ಘಟಂ ಕೆಎಸ್ ಮಂಜುನಾಥನ್. ಟು ಬಿಗಿನ್ ವಿತ್ ತರುಣಿನಿ ನೋ, ಸೆಟ್ ಟು ಕಾಂಭೋಜಿರಾಗ ಆದಿತಾಳ.

ಪ್ರಸನ್ನ ಗಣಪತೆ ಸ್ವಂತ ರಚನೆ ಬಹುದಾರಿ ರಾಗ ರೂಪಕ ತಾಳದಲ್ಲಿದೆ. ನೌ ಓನ್ ಕಾಂಪೋಸಿಷನ್ ಪ್ರಸನ್ನ ಗಣಪತೆ ಸೆಟ್ ಬಹುದಾರಿ ರಾಗ ರೂಪಕ ತಾಳ.

ಇನ್ನೀಗ ತ್ಯಾಗರಾಜರ ರಚನೆ ಧನ್ಯಾಸಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೀಚಿತ್ತಮು ನೀಚಿತ್ತಮು, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಧನ್ಯಾಸಿರಾಗ ಮಿಶ್ರ ಛಾಪುತಾಳ.

ತ್ಯಾಗರಾಜರ ಮತ್ತೊಂದು ರಚನೆ ನಳಿನ ಕಾಂತಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಮನವ್ಯಾಲಕಿಂಚರ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ನಳಿನ ಕಾಂತಿರಾಗ ಆದಿತಾಳ ಮನವ್ಯಾಲಕಿಂಚರ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಟಿ ಚೌಡಯ್ಯನವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆಯನ್ನು ಆಲಿಸುತ್ತಿದ್ದೀರಿ. ಸಹ ವಯಲಿನ್ ಕೆಎ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ಎಂಎಲ್ ವೀರಭದ್ರಯ್ಯ, ಘಟ್ಟ ಕೆಎಸ್ ಮಂಜುನಾಥನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ತ್ಯಾಗರಾಜರ ಕೃತಿ ಹಮೀರ್ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ಮಾನಮುಲೇದ. Dear listeners, you are listening to recordings of violin recital by Mysuru T. Chaudhaya, supported by K. A. Krishnamurthy. Accompanists are on the mridangam M. L. Veerabhadraya, on the ghatam K. S. Manjunathan. Continuing the program now, a composition of Tyagaraja set to Hamir Kalyani Raga Aditala Manamulleda.

ಇನ್ನೀಗ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ಬರೆದಿರುವ ವದ್ದನಿನ್ನೆ ಕಾಪಿರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ಸೆಟ್ ಟು ಕಾಪಿರಾಗ ರೂಪಕ ತಾಳ ವದ್ದನಿನ್ನೆ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಮೈಸೂರು ಟಿ ಚೌಡಯ್ಯನವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆಯನ್ನು ಆಲಿಸಿದ್ರಿ. ಸಹ ವಯಲಿನ್ ಕೆಎ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ನೀಡಿದವರು ಎಂಎಲ್ ವೀರಭದ್ರಯ್ಯ, ಘಟ ಕೆಎಸ್ ಮಂಜುನಾಥನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard violin recital by Mysuru T. Chowdhury, supported by K. A. Krishnamurthy. Accompanies were on the mridangam M. L. Veerabhadraya, on the ghatam K. S. Manjunathan. This program is a contribution of Akashwani Bengaluru, anytime, Indian music.
1: Idu Akashwaniya Bharatiya Shastriya Sangeeta Vahini Amrita Varshini FM Kampananka 100.1 MHz galu.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುವಿರಿ. ರಾಗ್ ಬಹದ್ದೂರ್ ತೋಡಿ, ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ್, ಧೃತ್ಯಂತಾಲ್ ನಾದ ಬ್ರಹ್ಮ.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. ರಾಗ್ ಬಹದ್ದೂರ್ ತೋಡಿ, ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ, ಧೃತ್ಯಂತಾಲ್ ನಾದ ಬ್ರಹ್ಮ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಬಸಂತಿ ಕೇದಾರ್, ಖಯಾಲ್ ವಿಲಂಬಿತ್ ತೀನ್ ತಾಲ್ ಅತರ ಸುಗಂಧ, ಧೃತಿ ಏಕ್ತಾಲ್ ಖೇಲನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. He is accompanied on tabla by Pandit Raghunath Nakod, harmonium by Shri D. Kumar Das.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಕೆ ಸರಸ್ವತಿ ಅವರ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಎಂಕೆ ಸರಸ್ವತಿಯವರು ತಮ್ಮ ವೀಣಾವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳಿ ಶುದ್ಧ ಬಂಗಾಳರಾಗ ಆದಿತಾಳದಲ್ಲಿದೆ ರಾಮಭಕ್ತಿ ಸಾಮ್ರಾಜ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೀಣಾ ರಿಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. ವಿದುಷಿ ಎಂಕೆ ಸರಸ್ವತಿ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಟು ಬಿಗಿನ್ ವಿತ್ ರಾಮಭಕ್ತಿ ಸಾಮ್ರಾಜ್ಯ, ಸೆಟ್ ಶುದ್ಧ ಬಂಗಾಳರಾಗ ಆದಿತಾಳ.

ವಿದುಷಿ ಎಂಕೆ ಸರಸ್ವತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಇನ್ನೀಗ ಕಾರ್ಯಕ್ರಮವನ್ನು ಮುಂದುವರೆಸುತ್ತ ರಾಮನೀಯಡ ಖರಹರ ಪ್ರಿಯ ರಾಗ ಆದಿತಾಳ, ರಚನೆ ತ್ಯಾಗರಾಜ. ಟಿ ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶಿ ಇಸ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಶಿ ಇಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ನೌ ಲೆಟ್ ಅಸ್ ಲಿಸನ್ ಟು ರಾಮನೀಯಡ ಖರಹರ ಪ್ರಿಯರಾಗ ಆದಿತಾಳ.

ಇದುವರೆಗೂ ವಿದುಷಿ ಎಂಕೆ ಸರಸ್ವತಿ ಅವರ ವೀಣಾ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದರೆ. ಮೃದಂಗ ಸಹಕಾರ ನೀಡಿದವರು ಎಚ್ಎಲ್ ಶಿವಶಂಕರ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶಿ ಪ್ರೆಸೆಂಟೆಡ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಶಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ದೈತ ಗಣಪತಿ ಬಾಲ ಲಾಲ ವಿಶಾಲ ರ ಪುಂಡ್ರ ಧಗ ಧಗ ಜ್ಯೋತಿ ಜಗ ಮಗ ಧಕಿ ಧಕ ಧಕ ಧಕಿ ಧಕ ಧಕ ಜೇತಿ ಜಯ ಶಂಕರ ಸುಮನ ಏಕ ದಂತ ಮೂಸ ವಾಹನಂ ಜಯ ಸಕಲ ಕಲ್ಯಾಣ ಪ್ರದ ಪ್ರಭು ಧಾಕೃತಕ ಧುಮಕೃತಕ ತಕ್ಕೃತಕ ಧುಮಕೃತ ಗರಿಂಗ್ರದ ಧುಮಕೃತ ಗರಿಂಗ್ರದ ಧುಮಕೃತ ಗರಿಂಗ್ರದ ಕೃತಕ ತಕ್ಕ ಧುಮಕೃತ ಗರಿಂಗ್ರದ ಧುಮಕೃತ ಗರಿಂಗ್ರದ ಧುಮಕೃತ ಗರಿಂಗ್ರದ ಕೃತಕ ತಕ್ಕ ಧುಮಕೃತ ಗರಿಂಗ್ರದ ಧುಮಕೃತ ಗರಿಂಗ್ರದ ಧುಮಕೃತ ಗರಿಂಗ್ರದ ಧಾಕಿನ ಧಾಕ

ಕಲ್ಯಾಣ ಪ್ರದ ಪ್ರಭು ದಾಗಿರ್ತಕ್ಕ ದುಮ್ಕಿರ್ತಕ್ಕ ದಾಗಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದುಮ್ಕಿರ್ತಕ್ಕ ದ

ಪಂ ಪಂ ಪಂ ಪುಪುಕಾರ ಕರತ ಪಡಿದರ ಭುಜಂಗ ಸಿರಿ ಧರತಿ ಧರತಿ ಧರ ಧರ ಧರ ಧರ ಧರ ಧವಲತ ಕಾಚ ವಿಚಾರತಿ ತಿರುಗಿ ತಿರುಗಿ ತಿರುಗಿ.

ಲಿಂಗನ ಕದ ಧಡನ್ ಕದ ಕದ್ರಿಕಿಟ್ಟು ತಾಕಿತೆ ಟೆಕಿಟ್ಟು ಕದ್ರಿಕಿಟ್ಟು ಧಕ್ಕಿಟ್ಟು ಧಾಕಿತೆ ಧಾಗಿ ನನ್ನ ಘನ ನನ್ನ ಗಗತ್ರಿಕಿಟ್ಟು ತಾಕಿಡ್ತು ದಿಂಗಡ ತಂಗಡದ ದಾಗಿ ನನ್ನ ಘನ ನನ್ನ ಗಗತ್ರಿಕಿಟ್ಟು ತಾಕಿಡ್ತು ದಿಂಗಡ ತಂಗಡದ ದಾಗಿ ನನ್ನ ಘನ ನನ್ನ ಗಗತ್ರಿಕಿಟ್ಟು ತಾಕಿಡ್ತು ದಿಂಗಡ.

ಹಿಂದಿರ್ಗಡೆ ತಾಗಿತ್ತೆ ಹೇಗೆ ಗದಿಗನ್ನ ತೆಗೆ ತಾಗಿತ್ತೆ ಕತೆ ಗದಿಗನ್ನ ಹಿಂದಿರ್ಗಡೆ ತಾಗಿತ್ತೆ ಕಡತೆ ದಿಡ ದಿಡ ತಾಗಿತ್ತೆ ಹಿಂದಿರ್ಗಡೆ ತಾಗಿತ್ತೆ ಹೇಗೆ ಗದಿಗನ್ನ ದೇಗಿಟ್ಟೆ ತಾಗನ್ನ ದೇ ತಗನ್ನ ಕತ್ತೆ ತಾಗನ್ನ ಹೇಗಿತ್ತೆ ಕತ ಗದಿಗನ್ನ ಕತ್ತಿರ್ಗಡೆ ಧೇಕಿಟ್ಟ ಕಡೆ ತಾಕಿಟ್ಟೆ ಕತ ಗದಿಗನ್ನ ದೇಗಿಟ್ಟೆ ತಾಗಿನ ತಾಗಿತ್ತೆ ತಾತಿಟ್ಟೆ ಕತ ಕತ್ತೆ ತಾಗ ದಳನ್ ತುರುದ್ರಿಂಗ್ದಾ ನಗದಿಟ್ಟೆ ದಾ ತುರುದ್ರಿಂಗ್ದಾ ತುರುದ್ರಿಂಗ್ದಾ ತುರುದ್ರಿಂಗ್ದಾ ತುರುದ್ರಿಂಗ್ದಾ ತುರುದ್ರಿಂಗ್ದಾ ತುರುದ್ರಿಂಗ್ದಾ ತುರುದ್ರಿಂಗ್ದಾ.

ಮುಳುಗಾದರು ಬದಲನೆ ದಿಗ ದಿಗ ಕರ ಕುಠಾರ ಕಾಟತ ಕೊಟ್ಟಿಲ ತಿರುಗಡತಕ ಆಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಶುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡತಕ ಧುಮಕಡತಕ ಧಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾ ದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮ ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡತಕ ಧುಮಕಡತಕ ಧಾ ಟಕಿಟ ಧಿಕಿಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುದಂ ಡಿಮಿ ಡಿಮಿ ಡಿಮಿ ತಗ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಿಮಿ ಡಿಮಿ ತಗ ತಗ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಿಮಿ ಡಿಮಿ ತಗ ತಗ ದೂರಗಾ